ಗಲೇ ಅಷ್ಟಪದಿ ನಸ್ಕೇಂದ್ರ ರಾಜಮಾನ ಸೋ ನರ್ಗ ಪಾತ್ಯೋ ವಸುಮಾನ ಜೋ ಜಾನೆ ಮೇ ಜೋ ಬನ್ಮಂತ ಸೋ ಭೋವತ್ ವಿಷ್ಟಾಕಾ ಜಂತ ಆಪಸ್ಕೋ ಕರ್ಮಂತ ಗಹಾ ಭಯ ಜನಮ್ಮರ ಭೋ ಜೋನ್ ಪ್ರಮಾ ಭಯ

ನಾಮ ರಂಗ್ ಸರ್ವಸುಖೋ ಏ ಬಡಭಾಗಿ ಕಸೇ ಪರಾಭವೇ ಕರ್ಣಕ ರಾಮನಯಾಪೇಯಾವ ಸದಾ ಸದಾ ನಾನ ಕರ್ಜಾಪ್ ಕರ್ಣಕ ರಾಮನ ಕರ್ಣೇ ಹಾಸ್ಕೆ ಆದ ಗಹಾಮೀಚಾ ಜಯ ಶ್ರೀ ದೃಢಕರ ತಾಸಾ ಹೋಯಾಪೇಯಾ ಪಾಪ್ರಭಸೋಯೇ

ರೂಪ ಆತ ಸುಂದರ ಅಪಾರ ಅನೂಪ ನಿರ್ಮಲ ನಿರ್ಮಲ ನಿರ್ಮಲ ತೇರಿ ಬಾಣಿ ಕಾಟ ಕಾಟ ಸುನಿ ಸರವಣ ಬಖಿಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ

ನಾನು ತುಮರೇ ಶರಣ ಪುರುಷ ಭಗವಾನ್ ಸರ್ವಕಂಠ ಮುಕ್ತ ಮೋಹ ಪಾಯ ಏಕ ನಿಮ ಖರ್ಕೆ ಗುಣ ಗಾಯ ಅನಗರಾಜ ಭೋಗ ಪಡೆ ಆಯಿ ಹರ್ಕೆ ನಾಮ ಕಿ ಕಥಾ ಮನ ಪಾಯಿ ಬಹು ಭೋಜನ ಗಾಪರ ಸಂಗೀತ ರಸನಾ ಜಪತಿ ಹರ ಹರಣೀತ ಫಲಿ ಸುಕರ್ಣಿ ಸ್ವಭಾದ್ರಮಂತ ಹೃದಯ ಬಸೆ ಪೂರ್ಣ ಗುರುಮಂತ ಸಾಸಂಗ ಪ್ರಭದೇಹೋ ನಿವಾಸ ಸರ್ವಸುಖ ನಾನಕ ಪ್ರಕಾಶ ಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸ್ವರ್ಣ ಸಮಾಧಿ ಆಪ ಅಪನ ಕಿಯಾ ನಾನಕಾಯ ಪೇ ಪ್ರಜಾಪಷ್ಟಪದಿ ಜಬ ಕಾರೇ ಕಶನಾ ದೃಷ್ಟಿತ್ತ ಪಾಪಂತ ಭಗತೆ ಹೋತಾ ಜಬ ತಾರಿ ಆಪನ ಸೊನ್ನ

ಆಗಿ ದೃಷ್ಟ ದರ್ಶನ ಪೇಖದ ಉದೃತ ಶ್ರೇಷ್ಠ ಚರಣ ಕಮಲ ಜಾಗೆ ಅನೂಪ ಸಫಲ ದರ್ಶನ ಸುಂದರ ಹರೂಪ ತಾನ ಸೇವಾ ಸೇವಕ ಪ್ರಮಾನ ಅಂತರ ಜಾಮಿ ಪುರುಖ ಪ್ರಧಾನ ದಿಸ ಮನ ಬಸಾ ಸೋತನ.

ಸಾಗ ಸಂಗನಕ ಬಹುತಾವೆ ಸಾಗ ಸಂಗ ಸದಾ ಸುಖ ಪಾವೆ ಸಾ ಸಂಗಮ ತಗೋಚರಲ ಹೇ ಸಾಧುಕ ಸಂಗ ದೃಸ ಹೇ ಸಾಗ ಸಂಗಮ ಸೇತಾನು ಚ ಸಾಧುಕ ಸಂಗಮ ಅಲ್ಪ ಉಚ ಸಾಧುಕ ಸಂಗ ದೃಢ ಸವತರ

ಭೂಮಂಡಲ್ ಕೈಕೋಟ ಸಸ್ಯರ್ ಸುವರ್ಣ ಖತ್ರ ಕೈಕೋಟ ದೇವ್ ದಾನ ಇಂದ್ರ ಸ್ವರ ಛತ್ರ ಸಕಲ ಸಾಮಗ್ರಿ ಅಪನ ಸುತಾರ ನಾನ ಜಯಸ್ತಾರ ಕೈಕೋಟ ರಾಜ ತಮ ಸತ ಕೈಕೋಟ ಸಿಮರ ತರಸಾದ ಕೈಕೋಟ ಕಿಯ ರತನ ಸಂಬಂಧ ಕೈಕೋಟ ನಾನ ಪ್ರಕಾರ ಜಂತ ಕೈಕೋಟ ಕಿಯ ಚರದಿವ ಕೈಕೋಟ ಗ್ರೀಮರ ಸ್ವರನ್ ಥಿವ ಕೈಕೋಟ ಜಖ ಕಿನ್ನರ ಪ್ರಸಾದ ಕೈಕೋಟ ಭೂತ ಪ್ರೇತ ಶುಕ್ರ ಮೃಗಾಚ ಸಬ್ದ ನೇರಾ ಸಬುತ ದೂರ ನಾನಕಾಬಲ ತ್ರಿಯಾ ಪರಪೂರ ಕೈಕೋಟ ಪತಾಲ ಕೈ ವಾಸಿ ಕೈಕೋಟ ನರ ಸುರ್ಗ ನಿವಾಸಿ ಕೈಕೋಟ ಜನ್ಮ ಜೀವ ಮರ ಕೈಕೋಟ ಭಜನ ಫಿರ ಕೈಕೋಟ ಬಟ್ಟತಿ ಕಾಯಕ